ದನಿ ದನಿ ದಬ ಮಮ ಬನಿ ದದ ಬಮ ಗಗ ಬನಿ ದಬ ಮ ಪದನಿ ದರಿ ಗದರಿ ದನಿ ಗರಿ ದನಿ ದರಿ ದನಿ ದನಿ ದನಿ ದಬ ದ ಗರಿ ದ ದನಿ ದರಿ ದರಿ ದನಿ ರಿ ದ ದಬ ಸನಿ ದ ದ ದಬ ಮ ಗ ಮ ಬದ ಬ ಮ ಬದ ನಿ ದ